0: ಇಪ್ಪ ಮೊದಲ್ ಚರಣಂ.
1: ಆಲೋಕ ತುಮಕು,
2: ಆಲೋಕ ತುಮಕು,
1: ನಪಾರೆ ದೇಖಾಯಿ,
2: ನಪಾರೆ ದೇಖಾಯಿ,
1: ತುಮೆ ಜೆ ದೇಖಾಓ ತಾಹಾರೆ,
2: ತುಮೆ ಜೆ ದೇಖಾಓ ತಾಹಾರೆ.
1: ಆಲೋಕ ತುಮಕು,
2: ಆಲೋಕ ತುಮಕು,
1: ನಪಾರೆ ದೇಖಾಯಿ,
2: ನಪಾರೆ ದೇಖಾಯಿ,
1: ತುಮೆ ಜೆ ದೇಖಾಓ ತಾಹಾರೆ,
2: ತುಮೆ ಜೆ ದೇಖಾಓ ತಾಹಾರೆ.
1: ತುಮೆ ಜೆ ಬೇಡಿಚ,
2: ತುಮೆ ಜೆ ಬೇಡಿಚ,
1: ಕೋಟಿ ವಿಶ್ವರ,
2: ಕೋಟಿ ವಿಶ್ವರ,
1: ಸಬುರಿ ಭಿತರೆ ಬಾಹಾರೆ,
2: ಸಬುರಿ ಭಿತರೆ ಬಾಹಾರೆ.
1: ತುಮೆ ಜೆ ಬೇಡಿಚ,
2: ತುಮೆ ಜೆ ಬೇಡಿಚ,
1: ಕೋಟಿ ವಿಶ್ವರ,
2: ಕೋಟಿ ವಿಶ್ವರ,
1: ಸಬುರಿ ಭಿತರೆ ಬಾಹಾರೆ,
2: ಸಬುರಿ ಭಿತರೆ ಬಾಹಾರೆ.
0: ಇದುವರೆಗೆ ನಿಮಗೆ ಎಳೆದಿಗಿಟ್ಟದು ಮೊದಲ ಚರಣಂ. ಇನಿ ರೆಂಡಾವದು ಚರಣಂ.
1: ಲುಹ ಹೋಯಿ ತುಮೆ,
2: ಲುಹ ಹೋಯಿ ತುಮೆ,
1: ಝರಿ ಪಡ ಪರಾ,
2: ಝರಿ ಪಡ ಪರಾ,
1: ಕೆತ್ತೆ ನಯನರ ಕೋಣರು,
2: ಕೆತ್ತೆ ನಯನರ ಕೋಣರು.
1: ಲುಹ ಹೋಯಿ ತುಮೆ,
2: ಲುಹ ಹೋಯಿ ತುಮೆ,
1: ಝರಿ ಪಡ ಪರಾ,
2: ಝರಿ ಪಡ ಪರಾ,
1: ಕೆತ್ತೆ ನಯನರ ಕೋಣರು,
2: ಕೆತ್ತೆ ನಯನರ ಕೋಣರು.
1: ಹಸ ಹೋಯಿ ಪುಣಿ,
2: ಹಸ ಹೋಯಿ ಪುಣಿ,
1: ಫುಲ ಪರಿ ಫುಟ,
2: ಫುಲ ಪರಿ ಫುಟ,
1: ಕೆತ್ತೆ ಜೆ ನರಮ ಅಧರು,
2: ಕೆತ್ತೆ ಜೆ ನರಮ ಅಧರು.
1: ಹಸ ಹೋಯಿ ಪುಣಿ,
2: ಹಸ ಹೋಯಿ ಪುಣಿ,
1: ಫುಲ ಪರಿ ಫುಟ,
2: ಫುಲ ಪರಿ ಫುಟ,
1: ಕೆತ್ತೆ ಜೆ ನರಮ ಅಧರು,
2: ಕೆತ್ತೆ ಜೆ ನರಮ ಅಧರು.
1: ಕೇವು ನಾಮ ಧರಿ,
2: ಕೇವು ನಾಮ ಧರಿ,
1: ಡಾಕಿಬಿ ತುಮಕು,
2: ಡಾಕಿಬಿ ತುಮಕು,
1: ತುಮೆ ಜೆ ಸರ್ವನಾಮ,
2: ತುಮೆ ಜೆ ಸರ್ವನಾಮ.
0: ಪಾಡಲ ಮುಳುಸ ಎಳಿ ಮುಡಿಚಾಚೆ. ಆರು ಅಕ್ಷರಂ ಕೊಂಡ ದಾದ್ರಾ ತಾಳತ್ತಲ அமைஞ்சிருக்கு இந்த பாடல். இப்ப எப்படி பாடுறதுன்னு கத்துப்போமா?
1: 1 2 3 4

ಮಗರಿ ಧನಿ ಸರಿ ಗ ಮಗರಿ ಧನಿ ಸರಿ ಸ ಪ ಮ ಪ ಮಗರಿ ಧನಿ ಸರಿ ಗ ಮ ಪ ಧ ಪ ಮ ಮಗರಿ ಸ ಸರಿ ಗ ಮಗರಿ ಗ ಮ ಪ ಧ ಪ ಮ ಮಗರಿ